ನಿರಂಕಾರ ನಿರ್ಬಿಕಾರ ನಿರ್ಲಂಬವಾದ ನೀನಾದ ಸಂತಾಕ ಮೂಡು ಚಾರ್ತ ಪೇದ ಜಾಕು ಪೇವ್ನ ಪಾಪ್ತ ಬೇದ.